ಹೆಣ್ಣು ಅವ ಹೆಣ್ಣು ಅಲ್ಲ ಅತ್ತವ ಒಂದು ಸಿಂಗರ ಅವ ನಡೆದು ಬಂದಲೇ ಒತ್ತುನ ಬೀಸಲು ಹೋದಂಗೆ ನಾ ನಿನ್ನವ ನೋಡಿದವೇ ನಾ ಈಸಿ ಬಂದ ಬರೆ ಎಂದು ತಾ ನಾ ನೆನಚಿನೆ ಏಕಾಂದಲೇ ನಾ ನಿನಗಾಗಿವೆ ಹುಟ್ಟಿದೆ ಎಂಬ ಈ ಕಥೆ ಈಗ ನಿಂಗೆಗಾಯಿ.

ಬೃಂದಾವನದೋಗೆ ಒಂದು ಮದುವೆ, ನಂದಗೋಪಾಲಗು ರಾಧೆಯು. ಅಯೋಧ್ಯೆಯೋಗೆ ಒಂದು ಮದುವೆ ಎಂಬ, ಅದು ಶ್ರೀರಾಮಚಂದ್ರಗು ಸೀತೆಗು. ಇಲ್ಲಿ ಮಗರಾಣಿ ಬಂದೆಯ ಎಡೆಬಿಟ್ಟು ನಿಲ್ಲಿವಿ, ಎಲ್ಲವೂ ಸೇದು ಈ ಅರಸುವ ಬಾರಿವಿ.